0: උදේ 9යි විනාඩි 24යි.
1: මෝටර්සයිකල් ලොවේ පෙරලිකාරයා TVS ලංකාවේ තියෙන නවීන තාක්ෂණයේ නා ඉහළම ඉන්ධන කාර්යක්ෂමතාවෙන් නිපදවන TVS XL 100 Heavy Duty නවීන උපාංග සහිත මෝටර්සයිකලය. පොකට් එකට දැනෙන නැතිව බජට් එකට සෙට් වෙන ගමනට වැඩට TVS XL 100 Heavy Duty මෝටර්සයිකලය පැදලම බලන්න. TVS XL 100 Heavy Duty මෝටර්සයිකලය. වැඩිම දුර දුවන ලංකාවේ මෝටර් බයිසිකලයේ TVS XL 100.
2: ಕೃಷಿ ಕ್ಷೇತ್ರದ ನವಪನಕ್ ಲಭಾ ತೆಬಿನ್ ಕಸಾಗಲ ಪ್ಲಾಂಟೇಷನ್ ಮಗಿನ್ ಅರಂಭ ಅತಿ ಪ್ರಧಾನ ವ್ಯಾಪ್ರತಿ ಅತರ ಒಬಟ ಸಮೀಪ ಕಸಾಗಲ ಗ್ರೀನ್ ಸೂಪರ್ ಮಾರ್ಕೆಟ್ ಜಾಲಿಯ ಇತ ಅಡು ಮಿಲಕನ ನೆಟತೆ ಒಬೆ ಪಸು ಮೀಟರ್ ಸಹನೆಯಕ್ದ ಮಸಕಟ ರೂಪಾಯಿ 25000 ದಕ್ಕ ಮಿಲತಿ ಗೆ ನಿಮ್ ಸಂಧಾ ನಯ ಸಹನೆಯಕ್ದ ಹಂದುನಾ ದೊನ್ ಏಕಮ ಸೂಪರ್ ಮಾರ್ಕೆಟ್ ಜಾಲಿಯ
3: NLP ಹದಹನ ಲಂಕಾವೆ ವೆಡಿಮ ತೇಕಿ ದಿನ ತೇಕಿ ಅವಸ್ಥಾ ವೆಡಿಮ ಲುತರಯ್ಯ NLP ಹದಹನ ಒಬತ್ ಅದಮ NLP ಹದಹನ ಬಲಾಗನ್ನ

0: ಅಂದ್ರೆ ಆದ್ರೆ ಬೆದಾಗನ್ನ ಓನೆಮನ ಸತಿಯ ದಿನ ದವಲ್ ಎಕೆ ಹತರ ಬೆದಗ
1: ಓವರ್ ಟೈಮ್ ಬೀಟ್ಸ್ ವಿತ್ ಜಾಮ್ ಜಾಮ್.

0: හත් බිට්ටහන් එන වෙලාව දවල් 12:00 විනාඩි 41යි.
1: වෙලාව ඔබ වෙත ගෙන ආවේ අපි රටේ පාරවල් වියදම් ගැන දන්න ලෝකෙටම මෝටර්සයිකල් 3 wheel ටයර් හදන TVS ලංකාව වෙතින් අඩුම වියදම් සහිත TVS XL 100 මෝටර්සයිකලේ ඔබ වෙනුවෙන්මයි.
2: ಕೃಷಿ ಕ್ಷೇತ್ರයට ನವಪನක් ಲಭಾ ತೆಬಿನ್ ಕಸಾಕಲ ಪ್ಲಾಂಟೇಷನ್ ಮಗಿನ್ ಅರಂಭ ಅತಿ ಪ್ರಧಾನ ವ್ಯಾಪ್ರತಿ ಅತರ ಒಬಟ ಸಮೀಪ ಕಸಾಕಲ ಗ್ರೀನ್ ಸೂಪರ್ ಮಾರ್ಕೆಟ್ ಜಾಲಿಯ ಇತಾ ಅಡು ಮಿಲಕನ ನೆಟತೆ ಒಬೆ ಪಸು ಮೀಟರ್ ಸಹನಯಕ್ದ ಮಸಕಟ ರೂಪಾಯಿ 25000ಕ್ ದಕ್ವ ಮಿಲತಿಗೆ ನೇಮ್ ಸಂದಹ ನಯ ಸಹನಯಕ್ದ ಹಂದುನಾದುನ್ ಏಕಮ ಸೂಪರ್ ಮಾರ್ಕೆಟ್ ಜಾಲಿಯೈ
3: ಧನ್ಯವಾದ ಟೈಮ್ ಪಾಸ್ ಕರನ್ನ ಒನನ ಪೊತಕ್ ಗೆವನ್ನ ಫಿಲ್ಮ್ ಏಕಕ್ ಬಲನ್ನ ಹಬೈ ಏಕಟ ಮನುಸ್ಸೆಕ ತೋರಗನ್ನ

0: ಹಸಿರುವೆನ್ ಲಕ್ಕದ ಪ್ರವೃತ್ತಿ ಸ್ವಾಧೀನ ಪುವತ್ ಎಸನಿನ್ ಒಬೇ ಜಂಗಮ ದುರಕಥನೆಟ ಗೆನ್ವಾ ಗೆನೀಮಟ ITN ನ್ಯೂಸ್ ಅಲರ್ಟ್ಸ್ ಸಿಂಹಲ ಸೇವಾವ ಸಕ್ರಿಯ ಕರಗನ್
1: ಒಬಿಟೆಲ್ಲಾಂ ಆರ್ಜೆ ಹಿಸ್ತರಕ್ ITN ಎಸ್ ಲೆಸ ಟೈಪ್ ಕರ 2299 ಎಸ್ಎಂಎಸ್ ಕರನ್ನ.

0: ದಶಮಪಹ ಅನುತು ನಾಯ್ ದಶಮಹತ ಲಖಂಡ ರೇಡಿಯೋ ಐಟಿಎನ್ ಸಭೆ ಶ್ರೀಲಂಕೆಯ ಹಂಡ
1: ವಿಲಾವ ಪಸ್ಸೋರು ಹತರಾಯಿ

0: ಕವಿಯಮನ
1: ಸಂತತಿಯ ತಹಾರ
2: ಸಂತತಿಯ ತಹಾರ ಸಮಗಾದ್ರೆ ಲಗ್ನಾಗಿನ ಅಪಿ ಯಾನವಾ ಅಥವಾ ಸುಂದರ ಬಾಲಿವುಡ್ ಗೀತೆಕಟ ತಮಾಷಾ ಚಿತ್ರಪಟಯ ತಮಾಷಾ ಚಿತ್ರಪಟಯ ತಿರಗತ ವೆನದಾಸ್ ಪಹಲವ ವಸರೆದಿ ಚಿತ್ರಪಟಗೆನ ಕಥಾ ಕರಣವಾನಂಗ ಇಶತ್ ಖಾಮಿಲ್ ಗೀತ ಲಿವಾಯ ಬ್ರಹ್ಮನ್ ತಮಾಯ ಚಿತ್ರಪಟೆಯ ಸಂಗೀತ ಅಧ್ಯಕ್ಷನೇ ಸದುಕಲಿ ಇಮ್ತಿಯಾಜ್ ಅಲಿ ತಮಾಯಿ ಚಿತ್ರಪಟೆಯ ಅಧ್ಯಕ್ಷವರೆಯ ಸಜೀತ್ ನದಿಯಾ ದ್ವಾರ ತಮಾಯಿ ಚಿತ್ರಪಟೆ ನಿಷ್ಪಾದನೆ ಕರಾನೆ ರಣಬೀರ್ ಕಪೂರ್ ಸಹ ದೀಪಿಕಾ ಪದುಕೋನ್ ಪ್ರಧಾನ ಚರಿತ್ರ ನಿರೂಪಣೆ ಕರ್ಣಮಿ ಚಿತ್ರಪಟಿ ಇತಾಮತ್ಮ ಸುಂದರ ರೂಪರಾಮು ಗೀತ ಫಸಬಿಂ ನಿಸಿಯಾಲ ತೆಕ್ಕ ಬಹುದಿನ ಆದರೆ ವೆಲದಗಾತ ಚಿತ್ರಪಟ ಕುದಿಹಿಡಿದ ಮೈ ತಮಾಷಾ ಚಿತ್ರಪಟ ಅಂದು ನನ್ನ ಪಲಾನ್ಕಮಲಾ ಬೆನ್ನಿ ತಮಾಷಾ ಚಿತ್ರಪಟ ಅಲ್ಕಯಾಗ್ನಿಕ್ ಸಮಕ್ಕ ಅರಿಜಿತ್ ಸಿಂಗ್ ಗಾಯನಾಕರಣ ಗೀತ ಕಪಿ ದನ್ ಅಹನ್ನ ಸದತಿಯ ದಹರ ತೊಲೆ

0: ಕೃಷಿ ಕ್ಷೇತ್ರದ ನವಪನಕ್ ಲಪಾತೆಬಿನ್ ಕಸಾಗಲ ಪ್ಲಾಂಟೇಷನ್ ಮಗಿನ್ ಆರಂಭ ಅತಿ ಪ್ರಧಾನ ವ್ಯಾಪ್ರತಿ ಅತರ ಒಬ್ಬ ಸಮೀಪ ಕಸಾಗಲ ಗ್ರೀನ್ ಸೂಪರ್ ಮಾರ್ಕೆಟ್ ಚಾಲಿಯ ಇತ ಅಡು ಮಿಲಕನ ನೆರತೆ ಒಬ್ಬ ಪಸು ಮೀಟರ್ ಸಹನೆಯಾಗದ ಮಸಕಟ ರೂಪಾಯಿ ಲವಿಸಿ ಪಂದಹಸಕ್ ದಕ್ಕ ಮಿಲತಿಗೆ ನಿಮ್ ಸಂದಹ ನಯ ಸಹನೆಯಾಗ ಹಂದುನಾದುನ್ ಏಕಮ ಸೂಪರ್ ಮಾರ್ಕೆಟ್ ಚಾಲಿಯ
1: ಎನ್ಎಲ್ಪಿ ಹದಹನ ಲಂಕಾವೇ ವೆಡಿಮ ತ್ಯಾಗಿ ದಿನ ತ್ಯಾಗಿ ಅವಸ್ಥಾ ವೆಡಿಮ ಲುತರಯ್ಯ ಎನ್ಎಲ್ಪಿ ಹದಹನ ඔබත් අදම NLB හඳ හඳ බලා ගන්න.
2: ලාංකේය විශ්වාසය දිනු මාක්ස්පෙන් සමූහ ව්‍යාපාරයේ විතුන් ගෙන් පපිතහරින. දැන් නව නිමාවකින් එන ඩෝමාස් වංක්‍රීය වීකටිමේ යන්ත්‍රයක සාඩම්බර හිමිකරුවෙකු වන්න. අදම අමතන්න. 01176679 579 ප්‍රධාන කාර්යාලය. නොමරතිස්සක ඇල්හේන පාරවහරගම.